ಮಾಯಾನ ಥಲ್ಲವ ತೈಬಂಗ್ಸಿದ ಅಕೌಬಗೆ ಇರೈದ ಲುಬ್ಲುರಬಸು ಪುನ್ಸಿ ಚೆಂಗ್ಜಲ್ನ ಲೊಯ್ರಕ್ತುನ ಅರೋಯ್ಬ ಮತಂನ ಲಾಗ್ಲವದ ಹರಿ ಮಾತಬು ಸೊಂಜಬನ ಪಂಗ್ಲಬ ಥವಾಯ್ಗಿ ಮಚನ್ನಿ.

ಹೆಕ್ರು ಅತಿಂಬ ಚಾಮಸ್ ಅಮ ಖೊಯ್ಹಿ ಚಾಮಸ್ ಅಮ ತಂಗ ತಿನ್ನರಗ ನುಮಿತ್ ಖುದಿಂಗ್ ಥಗ್ಲಬದಿ ಹಕ್ಚಾಂಗ್ ನೋಯ್ ಪೆಟ್ಹಲ್ಲಿ ಖೋಂಗ್ ಹಾಂಬ ಮಪುಂಗ್ ಫಹಲ್ಲಿ ಇಸಿಂಗ್ ಪೌಹಲ್ಲಿ ಹೆಕ್ರು ಮಕೂಬ್ ಗ್ರಾಮ್ ತರೇತ್ ಮನಾಹಿ ಮಕೂಬ್ ಗ್ರಾಮ್ ತರೇತ್ ಚಾಂಗ್ ಚಪ್ ಮಾನನ ತಿನ್ನಬ ಅಸಿಬು ಆಯುರ್ವೇದ ಶಾಸ್ತ್ರೀಯದ ತ್ರಿಫಲ ಹೈನ ಕೌಯಿ ತ್ರಿಫಲ ಗ್ರಾಮ್ ತರುಕ್ ಖೊಯ್ಹಿದ ತೋತುನ ಚಾರಗ ಇಸಿಂಗ್ ಅಸಾಬ ಖರ ಥಕ್ಪದ ನುಂಗ್ಸಂಗಿ ಅನಾಬದ ಖ್ವಾಯ್ದಗಿ ಕಾಣಹಲ್ಲಿ ಹಿದಾಗ್ ಅಸಿನ ನಾಪು ಕಾಬ ಫಹಲ್ಲಿ ಕೋಕ್ ಉಂಗಾವ್ಬ ಫಹಲ್ಲಿ ಮಸಿನ ಧಾತು ನಾಯಿ ಚಾಬ ಇಸಿಂಗ್ ಹೇನ ಚತ್ಪ ಇಸಿಂಗ್ ಮನಂ ನಂಥಿಬಸು ಫಹನ್ಬದ ಮತೆಂಗ್ ಪಾಂಗಿ.

ಮತಮಿಸೈಗಿ ಅಹನ್ಬ ಖುದೋಲ್ದ ತಾಮಿನಸೆ ಪುಖ್ರಂಬಂ ನಂದರಾನಿ ದೇವಿಗಿ ನೈತೊಂ ಕುಂಜಲ್ದ ಚನಂ ಕುಂಜೋನ ಸೈರಿಂಗ್ಬ ಮತಮಿಷೈ ಅಸುಮ್ನ ಸೈ ಹೌರಿ ಪಾಮ್ಜಬನ ಗುಲಾಬ್ ನಂಬು ಹೇಕ್ ಲುಬನಿ ನುಜಾ ಐನ ಥೇದ್ ಲುಬನಿ ಸಂಜೀದಾ.

0: ಆಕಾಶವಾಣಿ ಇಂಫಾಲ್ ಮಣಿಪುರಿದ ಮರುವೈಬ ಪಾವು ತಾಬಿರಸಿ.
1: ಆಕಾಶವಾಣಿ ಇಂಫಾಲ್ ಹೌಜಿಕ್ ಫಾವುಗೆ ಮರುವೈಬ ಪಾವು. ಮುಖ್ಯಮಂತ್ರಿ ಇಮ್ರಾನ್ ಖ್ಯಾಮ್ ಸಾನ್ನ ನ್ಯಾಷನಲ್ ಹೈವೇ ಕುಂತ್ರಾ ತರೆತ್ ಇಂಫಾಲ್ ಜಿರಿಬಾಮ್ ಲಂಬಿಗೆ ಟ್ರಾನ್ಸ್ಪೋರ್ಟರ್ ಸಿಂಗ್ ಮಿಹಿರ್ ಕಾಂಗ್ಬು ಒಮ್ಮಗವನ್ನದನ ಲಂಬಿ ಪರಿಂಗಸಿದ ಸ್ವಯಂಗಾಮ್ ಯಾವುದನ್ನು ಸತೋಕಸಿನ ತೌಣಬಗೆ ಮತಾಂಗ್ನ ಕನಕ್ರೆ. ಮುಖ್ಯಮಂತ್ರಿ ಲಂಬಿ ಪರಿಂಗಸಿ ಹೆನ ಫಗನ್ ಹನ್ನಬ ಮಸೂ ಸೆಕ್ಯೂರಿಟಿನ ಗಾಕ್ ಸೆನ್ಬಗೆ ಥಬಕ್ ಹೆನ ಕನ್ಕದ ಹನ್ನಬ ದರ್ಕಾಲೆಯ ಥಬಕ್ ಸಿಂಗ್ ಲಹುಟ್ಕನಿ ಹೆನ ಥಾಜಿಬ ಪೀಕಿ. ಆಯ್ನ ಕಾಯ್ನ ಮೀ ಲಲೋನ್ಬಗೆ ಮಾಲಯಂಗೆ ನುಮೆಟ್ ವರ್ಲ್ಡ್ ಡೇ ಅಗೇನ್ಸ್ಟ್ ಟ್ರಾಫಿಕಿಂಗ್ ಇನ್ ಪರ್ಸನ್ಸ್ ನಸಿ ಮಾಲಯಂಗೆ ಮಪಂ ಕೆಯಾದ ಪಾಂಗ್ತೊಕ್ನರಿ. ನುಮಿದಸಿನ ಲಾಕ್ಪದ ಮುಖ್ಯಮಂತ್ರಿ ಇಮ್ರಾನ್ ಖ್ಯಾಮ್ ಚಾನ ಹಾಯ್ ಸಾಸಿನವ ಥಬಕ್ ಆಯ್ನ ಕಾಯ್ನ ಮೀ ಲಲೋನ್ಬ ಮಸೂ ಆನ್ಲೈನ್ದ ಅರಾನ್ಬ ಥೋಂಗ್ಸಿಂಗ್ ಚಥಬಸಿಂಗ್ದಗೆ ಗಾಕ್ತೊಕ್ನನಬ ಐಕೊಯ್ ಪುನ್ನ ವಾಖಿಲ್ ತಾಮಿನ್ನರಸಿ. ಮಣಿಪುರ ಸರ್ಕಾರಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಎನ್ವೈರನ್ಮೆಂಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಕಿ ಮೀಡಿಯಾ ರಿಸೋರ್ಸ್ ಸೆಂಟರ್ನ ಸಿಂಧುನ ಮಣಿಪುರದ ಮಯೋಕ್ನರಿಬ ಕ್ಲೈಮೇಟ್ ಚೇಂಜ್ನ ಥೋನ್ಬ ಫ್ಯೂಮ್ ಸಿಂಗ್ ಮತಾಂಗ್ದ ಆಕಾಶವಾಣಿ ಇಂಫಾಲ್ಗ ವರಿವತ ಇಶಾನಬಗೆ ಥೋರ್ಮಮ ಗಸಿ ಪಾಂಗ್ತೊಕ್ಕನಿ. ಇಂಡಿಯಾ ಮೆಟ್ ಡಿಪಾರ್ಟ್ಮೆಂಟ್ ಇಂಫಾಲ್ ಸೆಂಟರ್ನ ಹರಿ ಮಣಿಪುರಗೆ ಮಫಂ ಅಯಾಮದ ಗಸಿ ನೋಂಗ್ ಚೂಗನಿ ಮಫಂ ಖರದದಿ ಅಖಾಕ್ ರಾವ್ ಯೌನ ನೋಂಗ್ ಚೂರಬಯ್ಯಾಯ್. ಕೇಂದ್ರಗೆ ಪಾರ್ಲಿಮೆಂಟರಿ ಅಫೇರ್ಸ್ ಮಂತ್ರಿ ಕಿರಣ್ ರಿಜಿಜುನ ಹರಿ ಗೃಹ ಮಂತ್ರಿ ನತ್ರಗತ ಈ ಮಂತ್ರಿ ಯಮತನ ನೋಮೈ ಕಾಪ್ನ ಹುಕುಂ ಪೀಕಿವಲೈತಿ. ಕೇಂದ್ರ ಇಂಗಾಕ್ಸನ್ ಮಂತ್ರಿ ರಾಜನಾಥ್ ಸಿಂಗ್ನ ಲಖನೌದ ಲೈಬ ಕಮಾನ್ ಹಾಸ್ಪಿಟಲ್ದ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಮೆಡಿಸಿನ್ ಹಾಂಗ್ದೊಕ್ರೆ. ತ್ರಿಪುರಾಗೆ ಮುಖ್ಯಮಂತ್ರಿ ಡಾಕ್ಟರ್ ಮಾನಿಕ್ ಶಹಾನ ಮರು ಮಪಂಗ್ ವೈವಿಗ್ ಮರಿ ಹೆನ ಫಗನ ಹೆನಬಗೆ ಪಾಂಡಮ್ದ ಬಾಂಗ್ಲಾದೇಶ್ಗೆ ಪ್ರಧಾನ ಮಂತ್ರಿ ತಾರಿಕ್ ರಹಮನ್ದ ಕಿಹೋಮ್ ಶತ್ರು ಕುಡೋಲ್ ತಮ್ಕ್ರೆ ಅಮಸು ಸಾಮ ಕುಂತ್ರಾ ಮಂಗಾ ಸುಬ ಇಂಡಿಯನ್ ಆಯಿಲ್ ದುರಾನ್ ಕಫ್ ಇಂಫಾಲ್ ಲೇಕ್ಗೆ ಮ್ಯಾಚ್ ಸಮದಂಗಸಿ ಎಫ್ ಸಿ ರೆಂಗ್ದಾಯ್ಗ ಇಂಡಿಯನ್ ನೇವಿ ಫುಟ್ಬಾಲ್ ಟೀಮ್ಗೆ ಸಾನಗನಿ. ಇಂಫಾಲ್ ಕುಮಲ್ ಲಂಪಕ್ ಮ್ಯಾನ್ ಸ್ಟೇಡಿಯಂ ಸನಗದವ ಗ್ರೂಪ್ ಟಿಗೆ ಮ್ಯಾಚ್ ಅಸಿ ನುಂಚಿಲ್ ಪುಂಗ್ ಮರಿದಗೆ ಹೋಗನಿ ಪಾವು ಜರೆ.
0: ಥೌರಂ ಸಂದೋಕ್ತುನ ತಹಂಜರಿಬ ಅಸಿ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಜನೇಲ್ದಗಿನಿ.

ಲೈಕೋಲ್ ಅಮದ ಲೈಕಲ್ ಸೂನ ಸಾತ್ಪದ ಪುಕ್ನಿಂಗ್ ಹೂನ ನಿಂಗ್ಥಿಜಬಗುಂ ಮಖಲ್ ಮಥೇಲ್ ಕಯಾಗಿ ಥೌರಂಸಿಂಗ್ನ ತೊಂಗಾನ್ ತೊಂಗಾನ್ಬ ಲೈಕಲ್ಸಿಂಗ ಪಾಂಖಕ್ ಓಯ್ನ ಲೈಟೇಂಗ್ಲಿಬ ಆಕಾಶವಾಣಿ ಇಂಫಾಲ್ಗಿ ಸಂಗಾಯ್ ಚನೆಲ್ಗಿ ಥೌರಂನಿ ಹೌಜಿಕ್ ಪುಂಫಮ್ ಅಸಿದ ಪೂದುನ ಲಾಕ್ಚರಿ ಗುಡ್ ಮಾರ್ನಿಂಗ್ ಮಣಿಪುರ್ ಥೌರಂ ಅಸಿದ ಅದೊಮ್ನ ತಾಮಿನಿಂಗ್ಬ ಖೊಯ್ದಾಮಿಬ ಮಣಿಪುರ ಫಿಲ್ಮ್ ಅಮದಿ ಮತಮ್ ಇಸೈಸಿಂಗ್ ಐಕೊಯ್ಗೆ ಥಮ್ಜರಿಬ ಮೊಬೈಲ್ ನಂಬರ್ 9863102016 ನಂಬರ್ ಅಸಿದ SMS ನತ್ರಗ ವಾಟ್ಸಪ್ ಮೆಸೆಂಜರ್ಗೆ ಕುಥಾಂಗ್ದ ಖನ್ಬಿರಕ್ಬ ಯಾರಗನಿ ನಂಬರ್ ಅಮುಕ ಹನ್ನ ನಿಂಗ್ಸಿಂಜರಿ 9863102016 ಅದೊಮ್ಗೆ ಮೆಸೇಜ್ ಐಜರಿ

ಖುದಲ್ ತಮ್ಜರಿಬಾ ಇಸೈ ಅಸಿಗ ಲೋಯ್ನನಾ ಗಸಿಗಿ ಒಯ್ನದಿ ಗುಡ್ ಮಾರ್ನಿಂಗ್ ಮಣಿಪುರ್ಗಿ ಥೌರಂ ಲಾಂಥೋಕ್ಚಬ ಮತಾಂಗಸಿದ ಲೋಯ್ಸಿಂಜರಿ ಥೌರಂ ಸರುಕ್ ಯಾಬಿರಕ್ಕಿವ ಮದಿ ಥೌರಂ ಲೋಯ್ಬ ಫೌಬ ತಾಬಿಕಿಬ ಪುಂನಮಕ್ಪು ಅಮುಕ್ಕ ಹನ್ನ ಥಾಗತ್ಪ ಫುಂಗ್ ದುಕ್ಚರಿ.

ಥೌರಾ ಮರಕ್ ಥದ್ನ ಟ್ರಾಫಿಕ್ ಅಪ್ಡೇಟ್ ಪಿಜರಿ. ನಿತಾಯ್ಪ ಜುಥೇಕಿ ಒಯ್ನ ಪೋಸ್ಟ್ ಆಫೀಸ್ ರೋಮ್ದಗಿ ಲಾಕ್ಪ ಲಂಬಿ ಮಯಾಯ್ ಒರಪ್ ಚಿಲ್ಲಿ. ವೆಸ್ಟರ್ನ್ ಗೇಟ್ ಕಂಗ್ಲಾ ರೋಮ್ಗಿ ಒಯ್ನ ನಿತಾಯ್ಪ ಜುಥೇಕ್ ರೋಮ್ದಗಿ ಲಾಕ್ಪ ಲಂಬಿ ಅದುಗ ಫ್ಲೈ ಓವರ್ ರೋಮ್ದಗಿ ಲಾಕ್ಪ ಲಂಬಿ ಮಯಾಯ್ ಒರಪ್ ಚಿಲ್ಲಿ. ಕೈಶಾಂಪ ಜಂಕ್ಷನ್ಗೆ ಒಯ್ನ ಕೈಶಾಂ ಥೋಂಗ್ ರೋಮ್ದಗಿ ಲಾಕ್ಪ ಲಂಬಿ ಮಯಾಯ್ ಒರಪ್ ಚಿಲ್ಲಿ. ಅತೊಪ್ಪ ಮಫಂಸಿಂಗ್ದದಿ ಅದುಮಕ್ ನಾರ್ಮಲ್ ಒಯ್ರಿ. ಮತಾಂಗ್ ಅಸಿದ ಟ್ರಾಫಿಕ್ ಅಪ್ಡೇಟ್ ಪಿಬ ಲೊಯ್ಸಿಂಜರಿ. ಇಸೈ ಮಖಾ ತಾನ ತಾಮಿನಸಿ.

0: ಆಕಾಶವಾಣಿ ಇಂಫಾಲ್. ಹೌಜಿಕ್ ಚೆನ್ನೈ ಲಸಿದ ಮಖಾತಾನ ಸಂದುಕ್ಚರಕದವ ಥೌರಂ ಸಿಂಗಿದಮ ಬಿಮೋದ ಖುಸಿನ ಜರಿ
1: ಥಗಚರಿ ತಾಯ್ಚುಲು ಮತಮಾಗಿ ಖುಂಚದ ನಂಗಸಿಸು ಮಿತ್ಕುಬಸಿದ ಥೌರಂ ತಾಬಿರಿಬ ಮಯಾಮ್ಗ ಅಮುಗ ಹನ್ನ ಥೆಂಗ್ನಜರಿ ಪುಮ್ನಮಕ್ಪು ತರಾಮ್ನುಕ್ಚರಿ ಖುರುಂಜರಿ ಅದೊಮ್ನ ಥೌರಂ ತಾಬಿರಿಬಸಿ ಎಫ್ ಎಂ ಮೆಗಾ ಹರ್ಸ್ ಚಾಮ ಅಹೋಮ್ ದಸ್ಮಿಕ್ ಮಂಗಾದ ಸಂದುಕ್ಚರಿಬ ಆಕಾಶವಾಣಿ ಇಂಫಾಲ್ಕಿ ಸಂಗಾಯಿ ಚನಲ್ನಿ
2: ಲಂದಮ್ ಮಸಿದ ಯೌರಕ್ ಲಬದ
3: ಅಪೋಲೋ ಕ್ಲಿನಿಕ್ ಇಂಫಾಲ್
2: ಮಿರಮ್ದ ಸತ್ತುನು ಶೇಲಮದಿ ಮತ ಮಂಗಂದನ ವರ್ಲ್ಡ್ ಕ್ಲಾಸ್ ಹೆಲ್ತ್ ಕೇರ್ ಗಿ ಕುದೋಂಗ್ ಚಾಬ ಲೋಬಿಯು
3: ಎಕ್ಸ್ಪರ್ಟ್ ಡಾಕ್ಟರ್ ಸಿಂಗ ತಾತೋಕ್ ತಾಸಿನ್ ತೌಬ ಕಾಂಪ್ರಿಹೆನ್ಸಿವ್ ಹೆಲ್ತ್ ಚೆಕ್ಅಪ್ ಅಡ್ವಾನ್ಸ್ಡ್ ಓರಿಬ ಡಯಾಗ್ನೋಸ್ಟಿಕ್ ಸರ್ವಿಸಸ್
2: ಹೋಮ್ ಸ್ಯಾಂಪಲ್ ಕಲೆಕ್ಷನ್ ಚಿಂಬ ಅದೋಮ್ನ ಪಾಮ್ಲಿವ ಸರ್ವಿಸ್ ಕುದಿಂಗ್ಮಕ್ ಮಫಂ ಅಮತ್ತದ ಫಂಗಲ್ಲಿಬ
3: ಅಪೋಲೋ ಕ್ಲಿನಿಕ್ ಇಂಫಾಲ್ ದ ಗಸಿಮಗ್ ಲಾಕ್ಪಿದುನ ಲಂದಮ್ ಮಸಿಗಿ ಮಿಯಾಮ್ ದ ಪೀರಿಬ ಥಸಬಯಾರಬ ಕ್ವಾಲಿಟಿ ಲೈಬ ಅನ್ನ ಲಯಂಗಿ ಕುದೋಂಗ್ ಚಾಬ ಲೋಬಿಯು ಅಪೋಲೋ ಕ್ಲಿನಿಕ್ ಇಂಫಾಲ್ ಮಾಲೋಮ್ ತುಲಿಯಾಯ್ಮ ಅಪೋಸಿಟ್ ಟೆರಿಟೋರಿಯಲ್ ಆರ್ಮಿ ಗೇಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ 6009586410
1: ಆಕಾಶವಾಣಿ ಇಂಫಾಲ್ ಹೌಜಿಕ್ ಪುಂಫಮ್ ಅಸಿದ ಲಾಂಥುಕ್ಚರಿ ರೇಡಿಯೋ ಲೀಲಾ ಇಂಗೇಲ್ಗಿ ಅತಿಯಾ ಲೀಲಾ ಇಬ್ಬ ಮೊಯ್ರಾಂಗ್ಠೆಮ್ ಇನಾವ್ ಅಮದಿ ಲೀಲಾ ಪುಥೋಕ್ಪ ನಿಂಗ್ಥೌಜಮ್ ಲೋಕೇಂದ್ರಜಿತ್ ಸಿಂಗ್ ಹೌಜಿಕ್ ಲೋಬಿರಸಿ ರೇಡಿಯೋ ಲೀಲಾ ಇಂಗೇಲ್ಗಿ ಅತಿಯಾ.

ರಿತು ತರುಗ್ನ ಥೌಗಲ್ಲಿಬ ಮಾಲೇಮ್ಗೆ ಖೋಂಚಸಿದ ನುಂಗ್ಸಿಬಬು ಕಯಾದ ತರು ತರುನ ಯಕ್ಪಿಲಂನಿಬ ಲೈಬಾಗ್ ಲೈಗಿ ನಾಚೋಮ್ದಗೆ ಹೌರದುನ ಚುಮ್ಥಾಂಗಿ ಮಚು ಖುದಿಂಗ್ ಪುಛಲ್ಲದುನ ಥಾಜಬ ಪುಂಜಾ ಕಯಾನ ಸಾಗಲಕ್ಕಿಬ ಆಸಾ ಸಿಂಗ್ ಪೋಲೋಯಿದ ಥುಂಗ್ನಬಗಿ ಮಿಕುಪ್ನ ಗಾಯಿರಿ ಖಂಗ್ಲಬದ ಅಥುಪ್ಪ ಅಮತ ಯಾವುದನ ನೋಕ್ಚಕಿಬನೆ ಲೇಪ್ತನ ಲೀರಿ ವಾರಿ ಸಿಮದಿ ಚೆಂಧರಿ ನುಂಚಿಗೆ ಇಚೆಲ್ ಸಿಸು ಲೋಯ್ಬ ಖಂಬ ನಾಯ್ದನ ಕನಾನ ಖಂಬ ಥಾಜಬಗಿ ಮನಿ ಮುಕ್ತ ಖುದಿಂಗ್ನ ಇಚಾ ಇಸಾಯಿ ಥೋಕ್ಲುರಬಸು ಐಗಿ ನಂಗಿ ನಾಗ್ದ ಅಮುಕ್ ಥುಂಗ್ಲಕ್ಪಸು

ಅದೊಂದು ಪುಂಪಮಸಿದ ಸಂಗಾಯಿ ಚಾನೆಲ್ದ ತೊಂಗಾನ್ ತೊಂಗಾನ್ಬ ಸೈಸಕ್ಪ ಸೈಸಕ್ಪಿ ಸಿಂಗ್ದಗಿ ಗೀತ್ ಸಿಂಗ್ ಮಥಂಗ್ ಮಥಂಗ್ ತಾಬಿರಿ ಗೀತ್ ಮಥಂಗಿ ಖುದೋಲ್ದ ಸೈಸಕ್ಪ ಸಿಂಗ್ ಅಭಿಜಿತ್ ಭಾತಾಚಾರ್ಯ ಮದಿ ಅಲ್ಕಾಯಗ್ನಿಕ್ ಅನಿದಗಿ ಇಸೈ ಅಮ್ಮಮುಗ್ ಖುದೋಲ್ ತಂಜರಿ ತಮಿನಸೆ.